ಸಂಸಾರ ಸ್ನೇಹ ಸಂಸಾರ ಏಕೆ ರೂಪ ಸ್ವರೂಪ ಶೋಭಾನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜೀನ ಜ

0: ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜಂ ಚ ಧೂಮ್ರವರ್ಣಂ ತಥಾಷ್ಟಕಂ.
1: Warning, this is no one.

ಆಶ್ರಿತಾಶ್ರಯತಾಶ್ರಯಾಂಚಿ ಸರ್ವ ಬಾಧಾಪಶಮನಂ ತ್ರೈಲೋಕ್ಯಸ್ಯಾತಿರೇಶ್ವರಿ ಏವಮೇವ ತ್ವಯಾ ಕಾರ್ಯಮಸ್ಮದ್ವೈರಿ ವಿನಾಶನಂ.